ಜೊಲ್ಲ ಜೊಲ್ಲ ಜೊಲ್ಲ ಜೊಲ್ಲ ಜೊಲ್ಲ ಜೊಲ್ಲ ಜೊಲ್ಲ ಜೊಲ್ಲ ಜೊಲ್ಲ ಜೊಲ್ಲ ಜೊಲ್ಲ ಜೊಲ್ಲ ಜೊಲ್ಲ ಜೊಲ್ಲ ಜೊಲ್ಲ ಜೊಲ್ಲ ಜೊಲ್ಲ ಜೊಲ್ಲ ಜೊಲ್ಲ ಜೊಲ್ಲ ಜೊಲ್ಲ ಜೊಲ್ಲ ಜೊಲ್ಲ ಜೊಲ್ಲ ಜೊಲ್ಲ ಜೊಲ್ಲ ಜೊಲ್ಲ ಜೊಲ್ಲ ಜೊಲ್ಲ

ಇಂದಿನ ನೆಗೆಟಿದಾಗ ಪಾಪ ಎರಡಾವದು ಪಾಟು ಒಬ್ಬರ ಮೇಲೆ ವ್ಯಕ್ತ ಗವ ಅತ್ತಂಬುದು ಏಸಗ ದೊಡ್ಡ ವಿಷಯ ಅತ್ತಂಬುದನ್ನ ಅವಕತ ಅವರಿದ್ದಾರೆ. ನಂಗ ಬಂದು ಹೊರಸುದ ನೋಡುವನೆ ಏನಾಗಿತ್ತ ಮಾಡ್ಯಾರ ಒಳಗದೋಗ ಇಲ್ಲಾದ ವಿಷಯವ ಎಲ್ಲಾತ ಲವ್ ಮಾಡ್ಯಾರ ಎಲ್ಲಾತ ಮದುವ ಮಾಡ್ಯಾರ ಏದೋ ಇವಕ್ಕೆ ಮಾತ್ರ ಹೊಸ್ತ ಲವ್ ಮಾಡುವ ನಂಗೆ ಅತ್ತಂದಂಗೆ ನಂಗೆ ನೆನೆಸಿನ ಅಲ್ಲ ಆ ಉಣರ್ವು ಒಬ್ಬ ಮೇಲೆ ಬೀತ ಗವಾಡದಲ್ಲ ಅವಕ್ಕೂ ನೋಡುವಣ ಮಾತಾಡ್ತಾ ಬಂದರ ಬೇರೆ ದಾರು ನೋಡುವನಿಗೂ ಬಂದು ಅದೊಂದು ಅನ್ಬೂಂದಾಗಕ್ಕು ಒಂದು ಪಾಸ ತಂದೆಯಾಗಕ್ಕು ಅದು ಮತ್ತೊಕ್ಕ ಮೇಲೆ ಬಪ್ಪದು ಎಂಬ ಅವಸಿ ಅದೂ ಇಲ್ಲ. ಆ ಹೆಣ್ಣುನ ಮಗ ನೋಡುವನೆ ತಂಟುದೋಗ ತಾಮರವು ವಿರಿಂಜಿ ಅಟ್ಲ ಯಾಸಗ ಸೋಕಾಟ ಅತ್ತ ಮಾಕ ಆಡದೆ ಅತ್ತಂದೇಗಿ ಈ ಪಾಟದೊಳಗೆ ಕೂಸು ಹೇಗಿದೆ ಅದೇ ಮಾಕೆ ಎನಗೂಸು ನೀ ಯೋಗೂ ಬಂದೆ ಅತ್ತೆಂಬುದನ್ನ ನಾ ಅರಿಯಾರೆ ಆಲೆ ನೀ ಎನಗೂಸು ಯೋಗವೋ ಬಂದುಬಿಟ್ಟೆ ನೀ ಇಲ್ಲಾದ ನಾ ಇಬ್ಬುದು ಮುಡಿಯ ನಿನ್ನವ ನೆನಚಾದ ಎನ್ನಾಲ ಒಂದು ಜನ ಕೂಡ ತೊಳ್ಳುವ ಮುಡಿಯ ಅತ್ತಂದೇಗಿ ಹೆಣ್ಣು ಹೇಗೆ ಆಗ ಏನರ್ಥ ಗವ ಅಂಬುದು ಹೇಗಿತ ಬಪ್ಪುದ ಅವಸಿ ಇಲ್ಲ ಹೇಗಾದೆಯೋ ಬರಾಕು ಅದು ನಂಗೆ ಗೋಸು ಎತ್ತೆ ದೊಡ್ಡರ ಅತ್ತಂಬುತ್ತ ವಿಷಯ ಅತ್ತಮಾಕೆ ಗವ ಯೋಗೋ ಪಟ್ಟು ನಂಗ ಜೀರಾಮಣ್ಣ ಅವಕ್ಕೆ ವಾಯಿಸ್ತೋಕೆ ನಂಗಾಗಿ ಬಂದೊಂದೇ ಆಡದೆ ಕೇತ್ ನೋಡ್ಬೋದು.

ಇಂದು ನಂಗ ದೇಸನ ದಾರ ಕಾಪಾತಿಯಾರ ಅತದ ನೋಳ್ಳೆ ಜವ್ವಾಣಿ ಕುನವತ ಇಂದಿನ ಜವ್ವಾಣಿ ಕುನವತ ನಂಗ ದೇಸನ ವಳರ್ಚಿ ಎಲ್ಲ ಅವಕ್ಕ ಯೊಗಳದೋಗ ಎತ್ತಿ ಕಾಪಾತಿಯಾರ ಇನ್ನೂ ದಿವಸ ಕುಣವ ಏನ ಮಳಿಯಾರ ಅತನ್ಲ ಒಳ್ಳೆಯ ಪಡಿಪು ಕತ್ತುತ್ತೋ ಅಟ್ಟಿಯ ಬಿಟ್ಟಿಯ ಸುತ್ತಿಯಾರ ಇನ್ನೂ ಯೋಗದು ಅತನ್ಲ ತೇವೆಯಿಲ್ಲದ ಪಳಕಲ್ಲ ಪಳಗಿ ಅದತ ವಾಳ್ಕೆ ಅತಂದು ನೆನೆಸಿ ನಡೆದು ನಿಂತಾರೆ ಅದೆಲ್ಲ ವಾಳ್ಕೆ ನಿಂಗ ಒಡಂಬುದೋಗ ನಿಂಗ ಯೊಗಳದೋ ಶಕ್ತಿ ಅಡುವನ ಘಟತ ಓಡದು ಮುಡಿದಾರ ವಾಳ್ಕೆಯ ಬಂದು ಒಳ್ಳೆಯ ವಿಧವ ಮಾತುದು ಮುಡಿದಾರ ನಂಗಾಲ ಮುಡಿಯ ಅತಂದು ಯೋಗವು ನಂಗ ನೆನಸಿರುವೋ ಆಗತ ಸೋದನ ಬಂದು ನಂಗ ತೇಡಿ ಬಂದರ ಇಮ ಸಾರ ಒಂದು ಇಲ್ಲ ತವಾತೈತಿ ಅದೆಲ್ಲ ಇಲ್ಲದೆ ಏನ ಕಷ್ಟ ಅಟ್ಲಿ ಪರವಾಗಿ ನಾ ಮಾಡಿ ಬಿರಿಕಿನೆ ಒಂದು ಕೈ ನೋಡಿಬಿಡುವ ಅತ್ತಂದೇಕೆ ಒಂದು ಮನಸ್ಸು ಒಂದು ಎಣ್ಣ ಬಂದಲ ಆ ಎಣ್ಣವೇ ಬಂದು ನಂಗೆ ಒಳ್ಳೆ ವಿಷಯ ಎಲ್ಲ ಮಾಡೋದಕ್ಕೆ ತಿಂದಿಟ್ರು ನಂಗ ಜವ್ವಾಣಿ ಅತ್ತಂಬ ಒಂದು ವಯಸ್ಸ ಪಯನ್ಪಡತ್ತಾದ ಇರಕೂಡಾದು ಅದುತ್ತ ನಂಗ ವಾಡ್ಕೆದೋಗ ಬಿಡುವ ವಸಂತ ಕಾಲ ಅದನ್ನ ಗೆವಣ ಬಿಡಕೂಡಾದು ಅದನ್ನ ಯೋಗುವ ಒಂದು ಕದೆ ನಂಗಗಾಯಿ ಇದು ಬಂದೊಂದೇ ಆಡದೆ ಕೇತ್ ನೋಡುವ